ಅಲ್ಲಿ ಪ್ರಯತ್ನಗಳು. ಅವಸ್ಥ ಪ್ರಿಯ ಸಚ್ಚನ್ ಆಸೆಕಾ ನಿಮಿತ್ತ ಕಾರ್ಯಕ್ರಮ ಜೀವನ ಗಂಗಾ ಯಹೀ ಸಮಾಪ್ತ ಹುನ್ಛ. ಅರ್ಕೋ ಶೃಂಖಲಾಮಾ ಫೇರಿ ಹಾಮಿ ಬಸ್ನೇಛೌ. ಪ್ರೇಮಪೂರ್ಣ ಸತ್ಸಂಗ ಹಾಮ್ರೊ ಅಗಿ ಬಡ್ನೇಛ. ತಬಸಮ್ಮಕಾ ನಿಮಿತ್ತ ಭಗವಾನ್ ಗೌತಮ ಬುದ್ಧಸಂಗ ತಪಾಯಿಕೊ ಸತ್ಸಂಗತಿಕಾ ನಿಮಿತ್ತ ಹಾಮಿ ಹಾರ್ದಿಕ ವಂದನ ಗರ್ದಛೌ. ಸಬೈಕೊ ಕಲ್ಯಾಣ ಹೋಸ್, ಸಬೈಕೊ ಮಂಗಲ ಹೋಸ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ಜನಃ. ಭವತು ಶಬ್ಬ ಮಂಗಲಂ.